ಯಜಾರಜ್ವಾರಜ್ವಾಜ ಜಾಜ ಜಾರಜ್ವೋ ಉತ್ತಮಾಂ ಉತ್ತಮಾಂ ರಜ್ವಾಜ ಜಾಜ ಜಾರಜ್ವೋ ಉತ್ತಮಾಂ ಗಾಂ ಗಾಂ ಉತ್ತಮಾಂ ರಜ್ವಾರಜ್ವಾಜ ಜಾಜ ಜಾರಜ್ವೋ ಉತ್ತಮಾಂ ಗಾಂ ಯಜಾರಜ್ವಾರಜ್ವಾಜ ಜಾಜ ಜಾರಜ್ವೋ ಉತ್ತಮಾಂ ಉತ್ತಮಾಂ ರಜ್ವಾಜ ಜಾಜ